0: ಒಟ್ಟಲ ಅಮೂಲ್ಯ ಅಲಿ ಜನಮಲ ಹತ್ಯ ಬೇಡಲ ಬಾರ ವರ್ಷ ವಯಾಲ ವಿಚಾರ ಚಾಲ ಲಗ್ನ ಸತ್ಯ ಬೇಡಲ
1: ಆನ್ ಬಾಪಲ ಲಗ್ಲಿ ಬೋಲಾಯ್ತ್ಯಾ ವಕ್ತಲ ಬರ್ಗ
0: ಆನ್ ಜಲಮ ಜೋಡ ಚಲಮ ತುಡ ಅಸಲ ಪಾಯ್ಜೆ ಇದ್ವಾ ಪಣ ನಸಲ ಪಾಯ್ಜೆ ಮಲ ಅಯ್ಯೋ ಪಣ ರೈಲ ಪಾಯ್ಜೆ ತ್ಯಾ ವೇಳಲ ಅಜ್ಞೆ ದಿಲಿ ಕಿಲ ತ್ಯಾ ವೇಳಲ ನಿಗುಣ ಚಲ್ಲಿ ವನಚ